ಖುಷಿಪ ಫ್ರೆಂಡ್ಸ್ ಎಲ್ಲ ಸೇಂದ ತಾನೆ ಖುಷಿಪ ಹಲ್ಲ ಗುಡ್ ಮಾರ್ನಿಂಗ್ ಜೋಶಿಬಾ.